ಕಲಿಯಾಯ್ ಅಮೃತ ನಾನು ಉಂಕ್ಷ ಬದ್ದುಡ್ಡ ಹೈಹಿನುಡನ್ ಅಕು ಪಿರ್ನಿ ಮಲ್ಲಂಗಿ ಮುಕ್ಷ ಅಕ್ಷ ಆರಂ ತು ಕಾಣಿ ಕುಸ್ ಅಕು ಇಂದೈಶ್ಲ ಬಿಮ್ಮಟ್ಟು ಓನ್ ಉಂಕ್ಷ ಮೈನಕ ಇಗುಷ್ ಇಮು ಬಂಗ್ಲು ಓನ್ ಪಂಡಂಗ್ಲಿ ದೈಕುನ್ ಇಮು ಕೋಂಗ ಬಲ್ಲಿ ಬಾರನ್ ಇಲ್ಲು ಉಂಕು ನಲ್ಲಂ ಓನ್ಯ ಅಂತ ನನ್ ಪಕ್ಕ ಶಕ್ರಿ ಪದಪ್ಪ ಇಚ್ಛ ಕಂಕ ಹಿಂತಂ.